ಪರಮಾರ್ಥ ಫಲಭಾಗ ಭೋಗಮೈನ ದಾನಿ ಜ್ಞಾನಾನ ವೆಲಿಗಿಂಪಭೂನು ಮನ್ನ. ಮನಿಷಿ ತಿಳಿಸ್ಕೋವಲ್ಸಿಂದು ಒಕಟೇ, ಇನ್ನಿ ಜೀವರಾಶುಲ್ಲೋ ಮನಿಷಿಗಾ ಮನಂ ಈ ಭೂಮಿ ಮೀದ ಜನ್ಮಿಂಚಡಂ ಅದು ಒಕ ಗೊಪ್ಪ ಅದೃಷ್ಟಂಗಾ ಭಾವಿಂಚಾಲಿ. ಅದು ಉತ್ತಮಮೈನ ಜನ್ಮಗಾ ತಿಳಿಸ್ಕೊನಿ ಜನ್ಮ ಸಾರ್ಥಕತನು ಎಲ್ಲಾ ಸಾಧಿಸಾಲಾ, ಆ ಸಾಧಿಸಡಾನಿಕ ಅವಶ್ಯಮೈನ ಕಾರ್ಯಾಲು ಏವಿ ಮನಂ ಚೇಸ್ತೇ ಈ ಜನ್ಮ ಸಾರ್ಥಕತ ಎಲ್ಲಾ ಸಾಧಿಸಬಡುತ್ತಿ ಅನ್ನದಿ ಮಾನವ ಪ್ರಯತ್ನ ಕೃಷಿ ಸಾಗಿಸಾಲಾ. ಜನ್ಮಲಂದುನನ್ ಮಾನವ ಜನ್ಮ ಗೊಪ್ಪದಿ ಕನುಕ ಮನಂ ಈ ಭೂಮಿ ಮೀದ ಮಾನವುಡಿಗಾ ಎಂದುಕೊಚ್ಚಾಮೋ, ಎಂದುಕು ಜನ್ಮಿಂಚಾಮೋ.

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್. ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.